0: ಕಸ ಸುಟ್ಟ ಸಾಗುವ
1: ಬಟನ್ ಪುತ್ರ ಹಿರುಪ್ಯಲಂ ಲುಯಕ್ಕನಂ ದಗನ್ ಪ್ರಿಹತಿನ ಮಂಗ ಅಗ್ರ ಕಳುವಾರ್ಕಿನ್ ಚಕ್ರ ಉದಕ್ಷನ್.